0: ರೇನ್ಬೋ 101.9.
1: ಮಾನನೀಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಜೀ ಕಾ ದೇಶ ಕೆ ಸಭಿ ಎಕ್ಸಾಮ್ ವಾರಿಯರ್ಸ್ ಕೆ ಲಿಯೆ ವಿಶೇಷ ಸಂದೇಶ.
2: ಅಪನೆ ಸೆ ಊಪರ್ ಕಾ ಜೋ ಸ್ಟೂಡೆಂಟ್ ಹೈ ಹಮಸೆ ಜ್ಯಾದಾ ಹುಷಿಯಾರ್ ಹೈ ಉಸ್ಕೋ ಕಹೋ ಮೈ 5-10 ಮಿನಿಟ್ ಮೇರೇ ಸಾಥ್ ಬೈಠೋ, ಮುಜೆ ಬತಾಓ ಮೈ ಯೆ ಸೋಚ್ ರಹಾ ಹೂಂ ಠೀಕ್ ಹೈ ಕ್ಯಾ.
1: परीक्षा से जुड़े किसी भी प्रश्न या समस्या के समाधान हेतु NCPCR द्वारा आयोजित लाइव स्ट्रीमिंग सेशन में विशेषज्ञों से सीधे बातचीत करें, जो कि 23 अप्रैल से 23 मई तक चलेंगे. अधिक जानकारी के लिए www.ncpcr.gov.in पर लॉगिन करें.